0: ಐನ ದುಪಾರಿ ಗೌಳನ ನಾರಿ ಆಲ್ಯಾ ಯಮುನಿ ವರಿ ಖುಷಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯಾ ಕಾಠಾವರಿ ಥುಮಕತ ಗೋಪಿ ಜಳಾತ ಶಿರಲ ಉಠಲಿ ಕಾಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ರೋಜ್ ಆಲ ಸಕಸೆ ರಂಗ ಗೋಳಾಕರ್ಮ ವಸ್ತ್ರ ಸರಿ ಬಸ್.